ಬಾರಿ ಸದ್ಗುರು ಸೇವೆ ಸೋ ಸುಖಪಾಯ ಜಿನ ಹೊಮ್ಮೆ ವಿಚ್ಚೋ ಮಾರೀ ನಾನಕ ಪಡಣಾ ಗುಣನಾ ಏಕ ನಾವೋ ಹೈ.

ತರೋಯೆ ಖೋಟೆ ಪೋತೆ ನಾ ಪವ ತಿನ ಹರ ಗುರ ದರ್ಶ ನಾ ಹೋಯ ಖೋಟೆ ಜಾತ ನಾ ಪಾತ ಹೈ ಖೋಟ ನಾ ಸೀ ಜಸ ಕೋಯ ಖೋಟೆ ಖೋಟ ಕಮಾವಣಾ ಆಯ ಗಯಾ ಪತ ಖೋಯ ನಾನಕ ಮನ ಸಮಝಾಯ ಗುರ ಕೈ ಶಬ್ದ ಸಲಾಹ ಆರಾಮ ನಾಮ ರಂಗ ರತಿಯಾ ಪಾರನಾ ಪರಮ ತಿನಾಹ ਹਰ ਜਪ ਲਾਹਾ ਅਗਲਾ ਨਿਰਭਉ ਹਰ ਮਨ ਮਾਹਾ ਸ੍ਰੀ ਰਾਗ ਮਹੱਲਾ ਪਹਿਲਾ ਘਰ ਦੂਜਾ ਤਨ ਜੋਬਨ ਹਰ ਫੁੱਲੜਾ ਨਾਠੀ ਅੜੇ ਦਿਨ ਚਾਰ ਪੱਬਣ ਕੇਰੇ ਪਤ ਜਿਉ ਢਲ ਢੁੱਲ ਜੁੰਮਣ ਹਾਰ ਰੰਗ ਮਾਣ ਲੈ ਪਿਆਰਿਆ ਜਾਂ ਜੋਬਨ